ಎಫ್ಎಂ ಬ್ಯಾಂಡ್ 90.9 ಸಹ ರೇಡಿಯೋ ಮಂಗಲ್ಪುರಿ. ಅಪಣೆ ಕಥಾ ಹಾತ್ ರೇಡಿಯೋ ಮಂಗಲ್ ಧ್ವನಿ 90.9 ಸಹ ಎಫ್ಎಂ. ತುಮ್ಹೀ ಟ್ಯೂನ್ ಕೇಲಾ ಆಹೆ ಮಂಗಲ್ ಧ್ವನಿ 89.6 ಮನಾಶಿ ಜುಡನಾರಾ ಮಾತೀಶಿ ಬೋಲನಾರಾ ಆಪ್ಲಾ ರೇಡಿಯೋ ರೇಡಿಯೋ ಮಂಗಲ್ ಧ್ವನಿ. ಮನಾತ ಗಾವ್ ಗಾವಾತ್ಲಮ್ ರೇಡಿಯೋ ಮಂಗಲ್.